ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಅಹಮೆನ್ನೋ ಪರ್ತಿನರ್ಥಂ ಬ್ರಹ್ಮಮದೆ ಬ್ರಹ್ಮಮೆನ್ನೋ ಪರ್ತಿನರ್ಥಂ ಬ್ರಹ್ಮಮದೆ ಅಸ್ಮಿಯನೋ ಪರ್ತಿನರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೆ ಪರಿವುಟ್ರ ಚಿತ್ ಪದಾರ್ಥಂ ಬ್ರಹ್ಮಮದೆ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಜಡಮೆನ್ನು ಪರ್ತಿನರ್ಥಂ ಬ್ರಹ್ಮಮದೆ ಜೀವನೆನು ಪರ್ತಿನರ್ಥಂ ಬ್ರಹ್ಮಮದೆ ಈಶನೆನು ಪರ್ತಿನರ್ಥಂ ಬ್ರಹ್ಮಮದೆ ಅಖಂಡೈಕ

ಬ್ರಹ್ಮಮದೇ ಸೃಷ್ಟಿಯನ್ನೇ ಕಾಣ್ಬದಾಗೂ ಬ್ರಹ್ಮಮದೇ ಸ್ಥಿತಿಯನವು ಕಾಣ್ಬದಾಗು ಬ್ರಹ್ಮಮದೇ ನಾಶಮೆನ ಕಾಣ್ಬದಾಗೋ ಬ್ರಹ್ಮಮದೇ ನಿಖಿಲಮುಮೈ ಕಾಣ್ಬದಾಮೆ ಎಂಗೆಂಗೆ ಯವ್ವಿಧಮೈ ಕಾಣ್ಬಬೋದು

ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಅಹಮೆನ್ನೋ ಬರ್ತಿನರ್ಥಂ, ಬ್ರಹ್ಮಮದೇ ಬ್ರಹ್ಮಮೆನ್ನೋ ಬರ್ತಿನರ್ಥಂ, ಬ್ರಹ್ಮಮದೇ ಅಸ್ಮಿಯನ್ನೋ ಬರ್ತಿನರ್ಥಂ, ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಐವಟ್ರ ಸತ್ಪದಾರ್ಥಂ, ಬ್ರಹ್ಮಮದೇ ಬಹಿಟ್ರ ಚಿತ್ ಪದಾರ್ಥಂ. ಬ್ರಹ್ಮಮದೇ ಪ್ರಿಯಮೆನು ಸುಖ ಪದಾರ್ಥಂ, ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಜಡಮೆನ್ನು ಪರ್ತಿನರ್ಥಂ, ಬ್ರಹ್ಮಮದೇ ಜೀವನೆನು ಪರ್ತಿನರ್ಥಂ. ಬ್ರಹ್ಮಮದೇ ಈಶನೆನು ಪರ್ತಿನರ್ಥಂ, ಬ್ರಹ್ಮಮದೇ ಅಖಂಡೈಕ

ಬ್ರಹ್ಮಮದೇ ಸೃಷ್ಟಿಯನ್ನೇ ಕಾಣಬದಾಗೂ ಬ್ರಹ್ಮಮದೇ ಸ್ಥಿತಿಯನವೂ ಕಾಣಬದಾಗೂ ಬ್ರಹ್ಮಮದೇ ನಾಶಮೆನೆ ಕಾಣಬದಾಗೋ ಬ್ರಹ್ಮಮದೇ ನಿಖಿಲಮುಮೈ ಕಾಣಬದಾಮೆ ಎಂಗೆಂಗೆ ಯವ್ವಿಧಮೈ ಕಾಣಬಹುದು